ಮಧ್ಯಸರಸೆಯು ಕಲ್ಲ ಸಹ ಬಹುಲಿ ಅಭ್ಯಾಸ ಕಿಮ್ಮ ಗಣ ಧರ್ಮನ ಬರುವ. ಅಸ್ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ. ಹಾವದ ಖಾನ್ ಮಾಲಕ ಅಲ್ಮಾಸಿ ರೋಗ್ಲಾ ಖಾನ್ ಮಾಲಕ ಅಲ್ಮಾಸೆ ಖಾನ್ ಮಾಲಕ ಅಲ್ಮಾಸೆ ಹದಾನಿ ಮಾಶಾಲ್ಲಾ ಚಿಕ್ಕಿಂ ದೇಕನ ದೆರಡು ಯಮನ್ ಸ್ಟಾರ್ ದೋ ಸ್ಟಾರ್. ಹಲೋ ರೇಡಿಯೋ ಮನ್ ಸ್ಟಾರ್ ಸರಂಗ ಖೈರ್ ದಾ ಮಾಸಿದಿ ಮಾಶಾಲ್ಲಾ ಮೀಡ ಹೊಸ ಬರ್ಬಾರಿ ಮಾಶಾಲ್ಲಾ ಪೊ ಪೊ ಬನಿಸ್ಯೋನ ಸಚ ಕಿಂ ದೇಕನ ದಾ ಇವಾದ ಗುಲಾಲ ಚಿಕ್ಕಿಂ ಮಕನ ದಾಸ್ ಇವಾ ಸ್ಟಾರ್ ಜೋ ರಸುಲ ಕನ ಚ ದೆರಡಿಯೋ ಮನ್ ಸಚ ಕಿಂ ದೇಕನ ಸೇಖ ಕಾಲ್ ಕೈ ನೋ ದೇ ಕಿಮ ದೇ ಖಾನ್ ಮಾಲಕ ಅಲ್ಮಾಸೆ ಸಲಾಮ್ ಇಬ್ಕ್ಷೆ ದಾವರ್ ತೇಕನ ಚರಾ ತುಸ ಚಿಕ್ಕಿಂ ದೇಕನ ಜೊನಿನ ಆಕ್ಟಿವ್ ಕಿಯಾ ಜೊನಿನ ಚಿಕ್ಕಿಂ ದೇಕನ ಮೆಸೇಜ್ ಕಿಯಾ ಕಾಲ್ ಕಿಯಾ ತಡತಂಗೆ ವಲ ಕದ ಅವೋ ದಡರ್ ಕಾಮ್ ರಸಿ ಬನಿಸಿಯೆ ಬಸ್ ಪಾಕಿಸ್ತಾನ ಡೇರ್ ಜೋತ್ ಕಾಮರು ತರ ದ್ರಿಮಿ ಹೋಗಿ ಕಿಮ್ ನೆಗನ ಡೇರ್ ತೇಜ್ ದರ್ ತರ ಸಾಕಿಸು ಅವೋ ಸಫಾ ಕಜಿ ಅಚ್ಛಾ ಖರ್ಜೆ ಸಸ್ತರೆ ಪಜ್ರಿ ಬಿಲ್ಕುಲ್ ವೇಲ ಐಶೆ ಹಾಂ ಅಚ್ಛಾ ಮಾಮಾ ಸೋಯ್ ವಾಲ ದಾ ಮಾಮಾ ಸೋಯ್ ಅರ ಸ್ವಾಬ ಮೇಕೆ ಅಚ್ಛಾ ದಾ ಮಾಮಾ ಸೋಯ್ ಇನ್ಶಾಲ್ಲಾ ದಾ ಮಾಮಾ ಸೋಯ್ ವಾಲಿ ಕಿಮ್ಗೆ ನಾ ದೋರ್ತಾ ವಲಗಿ ಸೈರೋ ವಾಲೈಕುಮ್ ಸಲಾಂ ಟೋಲಿಸ್ ನೋಡ್ತಾರೆ ಸಲಾಮಿನ ಅವರ ಸದಲ್ ಡೀರ ಚೂತ ಮನ್ನ ಡೇ

0: ಬರ್ತಾರೆ ನೂರ್ ಬೇಕಿ ಮೆಸೇಜ್ ಹಾಕಿರ್ತಾರೆ ಶಮೇಲ್ ಅವು ಗುಡ್ ಸಾಂಗ್ ಯುನಸ್ ಮರಿ ಅರ್ಮಾನ್ ತರಕ್ಸರ್ತಾ ಮುಬಾರಕ್ ಬಾದ್ ಕವಾ ಡೇರ ಸುತಮನ ಯೋಜನಾ ಡೇರ ಸುತಮನ ವಚೆ ಎಂಎಸ್ ಡಿ ಖಂಜೀತ ಮೇ ಪ್ಲೇ ಕಾನಾ ಮಕ್ಕೆ ಜಮಾ ರುಸ್ ಮೇ ಜಾನಾನ್ ಬದಕೇಗಿ ಆಚಾರೆ ಖಂಜೀತ ಬರ ಇನ್ಶಾಲ್ಲಾ ದೋ ಬರ ತಬ್ ಲೇಕಿ ಮಾ ಖಬ ಕೇ ಸೈದು ಮುಸ್ಕಾನ ಘಟ ಕೇ ಯೋ ಜಹಾನ್ ಮನನ ಶುಕ್ರಿಯಾ ಪ್ರೋಗ್ರಾಮರ್ ಬೋಲೇ ಡೇರ ಸುತಮನ ವಚೆ ರಕೀಬ್ ಖಟ ಕೇ ವಚೆ ಮೇ ಡಿ ಭಾಯಿ ಅಪ್ನೆ ಪಹಾಡ ಮೇ ಹೋಲಿ ಮೇ ವರ್ದಿಶ್ ಕೇ ಲಿಯೇ ನಿಕಾಲಾ ಹೂ ನಿಕಲಾ ಹುವಾ ಹೂ ಔರ್ ಬಹುತ್ ಜಬರ್ದಸ್ತ್ ಮೌಸಮ ಹೈ ಡೇರ ಸುತಮನ ರಕೀಬ್ ಖಟ ಕೇ ಯೋ ಜಹಾನ್ ಮನನ ಬಸ್ ವರ್ದಿಶ್ ಕೇ ಕಾನಾ ಅಗೇನ್ ಮುಸ್ಕಾನ್ ಘಟಕ ಸ್ಪೆಷಲ್ ಸಲಾಮ್ ಟು ಐನ ಘಟಕ ಹಫ್ಸಾ ಘಟಕ ಹಾನಿ ವಫಾ ಬಾಕಿ ಸಬ್ ಉಫಾಂದ್ಯ ಕೋ ಬಿ ಸಲಾಮ್ ವಾಲೇಕುಮ್ ಸಲಾಮ್ ಡೇರ ಜೋ ತಮನ್ನ ಯೋ ಜಹಾನ್ ಮನ ಪ್ರೋಗ್ರಾಮ್ ಕೇ ಮೆಸ್ ಕೇ ಡೇರ ಜೋ ತಮನ್ನ ಮುಸ್ಕಾನ್ ಘಟಕ ವರ್ತರ ಚಿಕಿಮ್ ಕೇನ ಖಾಂಜಿ ಹಾಂ ಪ್ರೋಗ್ರಾಮ್ ಮೂರ್ವಿ ದೇಸರ ಚಿಕಿಮ್ ಕೇನ ಮುಸ್ಕಾನ್ ಘಟಕ ವೇ ಕೇನ ಸೇ ಖಾಂಜಿ ಮೇ ಭೀ ಮೋರ್ ದ ಸ್ಪೆಷಲ್ ದ ಸಲಮಿನ ಸ್ಪೆಷಲ್ ದ ಗುಣ ದ ವರ್ತಾ ಕಿ ಟು ಲಿಸ್ನರ್ ವಾಲೇಕುಮ್ ಸಲಾಮ್ ಡೇರ ಜೋ ತಮನ್ನ ಅಸ್ಸಲಾಮು ಅಲೈಕುಮ್ ಅಸ್ಸಲಾಮು ಅಲೈಕುಮ್ ವಾಲೇಕುಮ್ ಸಲಾಮ್ ವಾಲೇಕುಮ್ ಸಲಾಮ್ ಬಿಮರ್ಜನಾ ತ್ರೋ ರೂಮ ಯಾನಿ ಬಿಮರ್ಜನಾ ಚಿಕಿಮ್ ನೆ ದುನಿಯಾ ತ್ರೋ ನಾನು
1: ಶುಕರಿಯ ಬೈ ಜಿ ಕಾಮಿ ದಿ ಚಕ್ಕ
0: ಮಾಸಾ ದುನಿಯಾ ತ್ರೋ ಕಾಲ್ ಹೋಚ ಗೈ ವಿಕನಾ ದುನಿಯಾ ತ್ರೋ ಬೇಬಿ ಆಕಿ ಲೇಖ ಕಿಯ ಆ ನಾ ಅಚ್ಚಾ ಸಾ ಸೈಡ್ ಹೇರ ಜು ತಮನ್ನ ಖಬರ್ ಕಿಸೆ ಮುಕ್ಕಲ್ ಮಕಾನ ಸ್ತರ್ತಾ اچھا فرسٹ ٹائم دے کال کنو تو دا ریڈیو منٹی 8.4 کرک وزا پاک پلے شو شہر کلائی ویلکم یہی
1: اور
0: کی ریگولر پرگرام ہے نا اور کے کل کلائی اور بھی اچھا ریگولر ہے اور بھی اور کال کو کوشش تے کڑائی کہ اچھا نن میں صرف کال والا گدا کوشش میں بیانو کڑائی
1: بھائی نن میں کوشش کرو ہلا کے
0: اچھا نن دے کوشش کو ندا خاموشی دے سرنگ ختم کلا اچھا تو اچھا نن کھل نہ ہو کیا ಬಿಲ್ಕುಲ್ ಕಾಲ್ ಹೋಗಿ ಇದೆ ಪರ ಮೀಡ್ ಹೊರ್ತೇವೆ ಐಕನ ಚೆನ್ನೈ ನೀವು ಲಿಸ್ನರ್ ಅಂತ ಮುಖಾಬೇರ್ ಕವಿ ಜಾಗ ಪಲ ಕೇಳತೆ ಝಾರ ಸರೌ ಕಿ ಆಚಾ ಹೊರ ಕಿ ಕರೆಕ್ಷ ದೇ ಕಿನ್ನ ಕಾಲ್ ಕಡಾಯಿ ಆ ಆವು ದೇ ಕಾಟ್ ಸ ಕಾಮ ರುಚಿ ಕರೆಕ್ಷ ದೇ ಕಿನ್ನ ಕಾಲ್ ಕಡಾಯಿ ಅಚ್ಚಾ ಮಿಠಾ ಹೇಳೋಣ ಅಚ್ಚಾ ಮಿಠಾ ಹೇಳೋ ಸರ ತರಹಕ್ಕೋ ಯೋದಾಸಿ ಕಿನ್ನ ಕಾಲ ಓಟ ನಿಯಾಜಿ ಸ್ಟಾಫ್ ಓದಾಸಿ ಧೈರ್ಯ ಇವಾ ದೂಸರಾ ಬೇರಬಾದ اچھا عظیم سر کے لیے ذرا دادا ہم خیال دے کرکش عظیم کو لشتا کدے وہ عظیم کو لاوی سٹتا ہاں اچھا دا سوچے وزیر ہم یعنی تو وہ نہ ول کنا چے ز فائزہ دے کرکنا اچھا اچھا اچھا اچھا نو دا سوچے دے میر وزیر کو رکھے اچھا وزیر خور کے دے یعنی صدر نہ دے کال کھڑا جائے اچھا نو شاخ خبر دو بعد نکال لو کو نو بالکل فرمیش تے کسے بالکل کا فرسٹ ٹائم نکال کڑے نو فرمیش دے پیراشی ہاں اے مولا سن کی مائی وا کیما آو جٹ چوت کے کڑ کی کیما وا
1: ವಾಲೇಕುಮ್
0: ಸಲಾಮ್ ಡೈರ ಜೊತೆ ಮನ ಹೊರಕಿದೆ ಕಾಲ ಕಾವಲಿ ಯೋ ಜಹಾನ್ ಅಣ್ಣ بالکل مرزا رسکیم نکنہ فائزہ دو مسیم کلنک الکڑا ہوں دیر جو تمنا فائزہ خور یو جہان ننہ

ಸಕ್ಕಡಿಗೆ ಅವ್ರ ತಿಂಗ ಟೈಮ್ ಸ್ವರ್ಗತ ಚಾಮ ಚಾರದ ಚಾರದ ಪರ್ಗಾಮರದ ತೊಲಿ ಯೋ ಜಹಾನ್ ಮನ ಕಿ ಯೋ ನಡೆ ಮನ್ನ ಕಿ ವೈಸಿ ಅಗೇನ್ ಮುಸ್ಕಾನ್ ಹಟಕ ದಾ ಮೇ ಶಾಮಿಲ್ ಕಲಾ ವೈಸಿ ಮಿತಿ ತೋ ಆಯ್ನ ಹಟಕ ವಾನಿ ಅಫಾತ ಖಫ್ತ ಹಟಕ ತಾ ಪಸಾರ ಸಲೂಮ್ ಕ ಓ ಖಫ್ ಸಯ್ಯಾಯಿ ದೋಯ್ತಾ ಬಾ ಸ್ಪೆಷಲ್ ಸಲೂಮ್ ಕ ವಾಲೇಕುಮ್ ಸಲಾಮ್ ಡೇರ್ ಜುತ ಮನ ಯೋ ಜಹಾನ್ ನ ಯೋ ಜಹಾನ್ ನ ಅವ್ರ ತಿಂಗ ಲಿಸ್ನರ್ ಡೇರ್ ಜುತ ಮನ ನ آچا ویچا اینا ہٹک تا وہانی وفاتا حضرت خفصا بزار سلامینا کا او خفصا یہی کنا دویتا باز سپیشل سلام کا دیر جو تمنا ورتنگ ٹائم رو ختم شو انشاءاللہ کا خیر او بے وفات جو نفاق ولا سبو بار بجو انشاءاللہ دی لائن ٹائم شو حاضری دی تر وقت بن مش پخبل دوگانہ کے ضروری ہوتے تے چار تو سے خاص سے ابر سے انشاءاللہ اج تو سمینا رو کہ انشاءاللہ زو ہا مینا در کا نو مینا بدل سے مینا در نہ گوڑو نو یو جہان منا کی شکریہ کی دا شانتی پارٹیسپیٹ سر کے انشاءاللہ کیم دینا ہمیشہ ہو کیم دینا میرے طرف نہ وجود ادھر تھا اس بالکل موتر کے جزت

8 ಉಜಾಲ ಮರವಟ್ಟ ಪಾದು ವೈಟಿ ವೈ ಪ್ಲಾರ್ತ ಮೇಕಾಡ್ ಪಲ್ಲಾಂಗೆ ಕ್ಷೇಣ ಕುಂದೆ ಜುಡ ತರ್ ಬಂದ ಖುಷಿ ದೇರ್ ಮೇಕಿನ ವಾಕವಾದ ಸಕ್ಕವೆ ಔರೋಷಾದೆ ಮುದೆ ಪ್ಲೋರ್ನಿ ಖಾರ್ಷಾ ಹೈ ಹಾಯ್ ಪ್ರೋಗ್ರಾಮ್ ಬಿಲ್ಕುಲ್ ರೆಗ್ಯುಲರ್ ಅವರು ಯೋ ಜಹಾನ್ ಮನನ ಜಿ ಥ್ಯಾಂಕ್ ಯು ವೆರಿ ಮಚ್ ಆದ ಬಾಯಿ ಝರ್ ಹಾನ್ ದವರ್ ದ ವಜೀರಿಸ್ತಾನ್ ನ ಟಪಾಕ ದಿದನ್ ವಶಿಕ ಒ ನಶಿ ದ ಯಾರ್ ಪಕ್ಕಲಿ ತಗ್ರ ತಗ್ ಮಜಾ ಕವಿನ ನನ್ವೆ ವಶಿ ಕನಶಿ ನನ್ವೆ ವಶಿ ಕನಶಿ ನದಿ ದನ್ ವಶಿ ಕವನಶಿ ದಯಾರ್ ಪಕಲಿ ತಗ್ರ ತಗ್ ಮಜಾ ಕವಿ ನನ್ವೆ ವಶಿ ಕನಶಿ ನನ್ವೆ ವಶಿ